ಮಾಡ್ತೇನ ಮಾಲಾಜ್ ಮಾಲಿಕ್ ತಾವ್ ಬಸಲ ದೇಶ ಎಲ್ಲ ಹಮ್ನಕೋ ಬಿಗರ್ ಬಿ ಮತ್ತೆ ಬ್ಲೆಸ್ ಜಾಂಗಿ ಸೆ ಗಾಂಜಿ ಬಯನ್ ಲೇನ್ ಬಿಕೋ ಗಾಂಜಿ ಟೊಂಟೋ.